ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 meters 738 kHz ಗಳು ಹಾಗೂ ನ್ಯೂಸ್ ಆನ್ AIR ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಜ್ಯೋತಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಮಧ್ಯಾಹ್ನ ಸಂಚಿಕೆಯಲ್ಲಿ ಕೇಳುವಿರಿ ಆಕಾಶವಾಣಿ 90th ವಾರ್ಷಿಕೋತ್ಸವ ಆಚರಣೆಯ ಅಂಗವಾಗಿ ಜನ ಮನ ಧ್ವನಿ ಸಂಗೀತ ರೂಪಕ ಕಾರ್ಯಕ್ರಮ. ಕಾರ್ಯಕ್ರಮದ ನಿರೂಪಣೆ ಪರಿಮಳಾ ದೇಶಪಾಂಡೆ ಅವರಿಂದ.

0: ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೆ, ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಎಇಆರ್ ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆಯಾಗಿದ್ದು ದೇಶದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದೊಂದಿಗೆ 1956 ಆಕಾಶವಾಣಿ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಎಲ್ಲರಿಗೂ ವಿದಿತವೇ. ಇದು ವಿಶ್ವದ ಅತಿದೊಡ್ಡ ರೇಡಿಯೋ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ. ಆಕಾಶವಾಣಿ ಎಂದರೆ ಆಕಾಶದಿಂದ ಬರುವ ಧ್ವನಿ ಅಥವಾ ಸಂದೇಶ ಎಂದರ್ಥ. ಇದು ರೇಡಿಯೋ ತರಂಗಗಳ ಮೂಲಕ ಸುದ್ದಿ, ಸಂಗೀತ ಮತ್ತು ಜ್ಞಾನವನ್ನು ಜನರಿಗೆ ತಲುಪಿಸುವ ಒಂದು ಶ್ರಾವ್ಯ ಮಾಧ್ಯಮವೂ ಆಗಿದೆ. 1936 ಭಾರತೀಯ ರಾಜ್ಯ ಪ್ರಸಾರ ಸೇವೆಯ ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಮೈಸೂರಿನ ಎಂವಿ ಗೋಪಾಲಸ್ವಾಮಿ ಅವರು 1935 ತಮ್ಮ ನಿವಾಸದಲ್ಲಿ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿ ಆಕಾಶವಾಣಿ ಎಂಬ ಹೆಸರನ್ನು ಬಳಸಿದ್ದರು. 1957 ವಿವಿಧ ಭಾರತೀಯ ಸೇವೆಯ ಮೂಲಕ ಚಲನಚಿತ್ರ, ಸಂಗೀತ ಮತ್ತು ಮನರಂಜನೆಯನ್ನು ಪ್ರಸಾರ ಮಾಡಲಾಯಿತು. ದೇಶ ವಿದೇಶಗಳ ನಿಖರವಾದ ಸುದ್ದಿಗಳನ್ನು ಕ್ಷಣ ಮಾತ್ರದಲ್ಲಿ ತಲುಪಿಸುತ್ತದೆ ಈ ಆಕಾಶವಾಣಿ. ಕೃಷಿ, ಆರೋಗ್ಯ ಮತ್ತು ಶಿಕ್ಷಣ ಸಂಬಂಧಿಸಿದ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತದೆ ಆಕಾಶವಾಣಿ. ಶಾಸ್ತ್ರೀಯ ಸಂಗೀತ, ಜಾನಪದ ಕಲೆ ಮತ್ತು ನಾಟಕಗಳನ್ನು ಪ್ರಸಾರ ಮಾಡುವ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಿದೆ ನಮ್ಮ ಆಕಾಶವಾಣಿ. ಮನರಂಜನೆಗಾಗಿ ವಿವಿಧ ರೀತಿಯ ಗೀತೆಗಳು, ನಾಟಕಗಳು ಮತ್ತು ಹಾಸ್ಯ ಕಾರ್ಯಕ್ರಮಗಳನ್ನು ಜನರಿಗೆ ಮನರಂಜನೆಯನ್ನು ನೀಡುತ್ತಿದೆ ನಮ್ಮ ಆಕಾಶವಾಣಿ. ಪ್ರಸ್ತುತದಲ್ಲಿ ಇಂದಿನ ತಂತ್ರಜ್ಞಾನದ ಯುಗದಲ್ಲಿಯೂ ದೂರದ ಹಳ್ಳಿಗಳಲ್ಲಿ ಮತ್ತು ಪ್ರಯಾಣಿಕರಲ್ಲಿ ಆಕಾಶವಾಣಿ ಇಂದಿಗೂ ಜನಪ್ರಿಯವಾಗಿದೆ. ಇದು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಮಾಹಿತಿಯನ್ನು ಮೂಲವಾಗಿದೆ. ಆಕಾಶವಾಣಿ ಕೇವಲ ಮಾಹಿತಿ ಮಾಧ್ಯಮವಲ್ಲ, ದೇಶದ ಸಂಸ್ಕೃತಿ ಪರಂಪರೆಯ ಧ್ವನಿಯಾಗಿದೆ. ಭಾಷಾ ವೈವಿಧ್ಯತೆಯ ಮತ್ತು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಇದು ಭಾರತೀಯರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ, ಆಪ್ತವಾಗಿದೆ ಎಂದರೆ ತಪ್ಪಿಲ್ಲ. ಆಕಾಶವಾಣಿ ಬಾನುಲಿಯ ನವದಶಕಗಳ ಯಶಸ್ವಿ ಪಯಣಕ್ಕಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧ್ವನಿ ರಂಜನಿ ಮನೋಲ್ಲಾಸ ಸ್ನೇಹಿಯಾದ ಆಕಾಶವಾಣಿಯ 90ನೇ ವರ್ಷಗಳ ವಸಂತೋತ್ಸವ ಸಂದರ್ಭದಲ್ಲಿ ಅನುಬಂಧವನ್ನು ನಮ್ಮ ಆಕಾಶವಾಣಿ ಶ್ರೋತೃದೊಂದಿಗೆ ಹಂಚಿಕೊಂಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದ ಶ್ರೀಮತಿ ಉಮಾ ಕುಲಕರ್ಣಿ ಅವರು. ಕನ್ನಡ ಸಾಹಿತ್ಯವನ್ನು ಮರಾಠಿಗೆ ಪರಿಚಯಿಸಿದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಅನುವಾದಿತ ಕಾದಂಬರಿಗಳನ್ನು ರಚಿಸುವಲ್ಲಿ, ಅದರಲ್ಲಿಯೂ ಎಸ್ಎಲ್ ಭೈರಪ್ಪನವರ ಕಾದಂಬರಿಗಳನ್ನು ಮರಾಠಿ ಪಾಠಕರಿಗೆ ಕಲ್ಪಿಸುವಲ್ಲಿ ಯಶಸ್ಸನ್ನು ಹೊಂದಿದ್ದಾರೆ. ಇವರು ತಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನಿಲಿಯ ನಂಟನ್ನು ಹಾಗೂ ಆಕಾಶವಾಣಿ ಕುರಿತಿರುವಂತಹ ಮಹತ್ವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಮಾತಿನಲ್ಲಿ ಕೇಳೋಣ.
1: ಉಮಾ ಕುಲಕರ್ಣಿ, ನಮ್ಮ ಜನರೇಷನ್ ಅಂದ್ರೆ ಪುಸ್ತಕ ಓದೆ ಮತ್ತೆ ಆಕಾಶವಾಣಿ ಕೇಳೆ ತುಂಬಾ ಇಂಪ್ರೆಸ್ ಆದದ್ದು ಜನರೇಷನ್. ನಾವು ಟಿವಿ ಕೂಡ ಅಷ್ಟು ಈಗೂ ಕಂಫರ್ಟೇಬಲ್ ಇರೋದಿಲ್ಲ. ಆಕಾಶವಾಣಿ ಇದೆ ನಮ್ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ. ನಂದು ಊರು ಬೆಳಗಾವಿ. ಬೆಳಗಾವಿ ಒಳಗ ನಮ್ ತಂದೆ ಬಾಳಸಾಹೇಬ್ ಕುಲಕರ್ಣಿ ಬೆಳಕಿ ಹಾಳ್ಕರ್ ಇವರು ಬಾಸರಿ ಬಾರಿಸ್ತಿದ್ರು ಅವರು. ಹೀಗಾಗಿ ನಮ್ ಅವ್ರಿಗೆ ಶಾಸ್ತ್ರೀಯ ಸಂಗೀತ ಕೇಳೋದು ಹವ್ಯಾಸ. ನನಗ್ ಹೇಗೆ ನೆನಪಿದೆ ಹಾಗೆ ನಾ ಚಿಕ್ಕವಳಿದ್ದಾಗಿಂದ ಮನೆಯೊಳಗ ರೇಡಿಯೋ ಯಾವತ್ತೂ

ಇದೆ. ನನಗ ಮನೆ ಒಳಗೆ ರೇಡಿಯೋ ಇಲ್ಲ ಇಂತ ಮನೇನ ನೆನಪಿಲ್ಲ, ಅಷ್ಟು ರೇಡಿಯೋ ನಮ್ ಜೀವನದ ಒಂದು ಭಾಗ ಇತ್ತು. ನಾವು ನಮ್ ಮನೆ ಒಳಗಿಂದ ಭಾಷಾ ಮರಾಠಿ, ಮತ್ತೆ ಬೆಳಗಾವಿ ಒಳಗೆ ಇದ್ದದಕ್ಕೆ ಕನ್ನಡ, ಅಲ್ಲಿಂದ ಧಾರವಾಡ ಸ್ಟೇಷನ್ ಹತ್ರ ಇದ್ದದಕ್ಕೆ ನಮ್ಮಲ್ಲೇ ಧಾರವಾಡ ಸ್ಟೇಷನ್ ಯಾವತ್ತು ಕೇಳೋರು ನಮ್ ತಂದೆ ಅವರು ರೂಢಿ. ಆ ಖರೆ ನಾವು ಸಣ್ಣವಿದ್ದಾಗಿಂದ ನನಗ ಬಂದ ನೆನಪದ ಕೇವಳಕ ಪುನಃ ಸ್ಟೇಷನ್ ಮೇಲಿಂದ ಆಕಾಶವಾಣಿ ಮೇಲೆ ಗೀತ ರಾಮಾಯಣ ಮರಾಠಿ ಒಳಗೆ ನಮಗ್ ಕೇಳಲಿಕ್ಕೆ ಹಚ್ತಿದ್ರು. ಆವಳಗ್ ನಮ್ ತಂದೆಯವರು ನಮಗ ಎಲ್ಲಾ ಮಕ್ಕಳಿಗೆ ನಮ್ ಎಲ್ಲಾ ಗಂಟಮ್ಮಂದ್ರಿಗೆ ಕೂಡ್ಸೆ ಅದು ಕೇಳಲಿಕ್ಕೆ ಹಚ್ತಿದ್ರು. ಹೀಗಾಗಿ ಈ ಆಕಾಶವಾಣಿಯಿಂದ ನಮ್ಮ ಕಿವಿ ತನಕ ಸ್ವರ ಮತ್ತೆ ಶಬ್ದ, ಒಳ್ಳೆ ಒಳ್ಳೆ ಹಾಡು, ಒಳ್ಳೆ ಒಳ್ಳೆ ಕವಿ ಮಂದಿದ ಕವಿ ಹತ್ತಿರದು ಕವಿ ಮಂದಿದು ಎಲ್ಲ ಹಾಡು, ಗೀತ, ಕವಿತಾ, ಕವನ ಎಲ್ಲ ನಮ್ ತನಕ ಬಂದ್ಮು.

0: ಕಿವಿ ತನಕ ಸ್ವರ ಮತ್ತೆ ಶಬ್ದ, ಒಳ್ಳೆ ಒಳ್ಳೆ ಹಾಡು, ಒಳ್ಳೆ ಒಳ್ಳೆ ಕವಿ ಮಂದಿ ಕವಿ ಹತ್ರ ಇದು ಕವಿ ಮಂದಿದು ಎಲ್ಲ ಹಾಡು ಗೀತ ಕವಿತಾ ಕವನ ಎಲ್ಲ ನಮ್ ತನಕ ಮಡ್ ಮುಟ್ತಿತ್ತು. ಕಿವಿ ನಮ್ ಕಿವಿ ಹಾಡ್ ಕೇಳಲಿಕ್ಕೆ ಬಹಳ ಚುರುಕಾಗಿಬಿಟ್ಟು, ನಮಗ ಬೇಸೂರ್ ಸೂರ್ ತಪ್ಪದ್ದು ಇಮಿಡಿಯೇಟ್ ತಿಳಿತದೆ, ನಮಗ್ ಹಾಡ್ಲಿಕ್ ಬರ್ತಿದ್ದಿಲ್ಲ. ಅದಕ್ಕೆ ನಾವು ಕಾನ್ಸೇನ್ ಆಗೇವಿ, ನಾವು ಕಾನ್ಸೇನ್ ಆಗ್ಲಿಕ್ಕೆ ಸಾಧ್ಯ ಇಲ್ದಿದ್ರು ಆಕಾಶವಾಣಿ ನಮಗ್ ಕಾನ್ಸೇನ್ ಮಾಡ್ತ. ಇದು ಒಂದು ಆಕಾಶವಾಣಿ ನಮ್ಮ ಮೇಲೆ ಮಾಡಿದ್ದು ಉಪಕಾರ ಅದ. ಮುಂದೆ ಸುದ್ದಾ ನಾವು ಸಂಗೀತ ಒಳಗಿನ ಆನಂದ ತಗೊಳಕ್ ಕಲಿಸೋದು ಆಕಾಶವಾಣಿನ ನಮಗ್ ಕಲಿಸಿದೆ. ಸಾಕಷ್ಟು ಜನರದು ಮಾತು ವ್ಯಾಖ್ಯಾನ ಧ್ವನಿ ರೇಡಿಯೋದಿಂದ ನಮ್ ಕಿವಿ ತನಕ ಬಂದ್ ಮುಟ್ತು. ಅದ್ರ ಸಲುವಾಗೂ ನಾವು ಆಕಾಶವಾಣಿಗೆ ಋಣಿಯಾಗಿ ಇರಬೇಕು. ನಾವು ಬೆಳಗಾವ್ ಅಂತ ಸಣ್ಣ ಊರಾಗಿದ್ದಾಗ ನಮಗ್ ದೊಡ್ಡ ದೊಡ್ಡ ಬಂದಿದ್ದು ಏನೋ ತಿಳಿಯತಿದ್ದಿಲ್ಲ, ನಮಗ್ ಭೇಟಿ ಆಗ್ತಿದ್ದಿಲ್ಲ, ಆ ಎಲ್ಲ ಆಕಾಶವಾಣಿದಿಂದ ಆಯ್ತು. ಪ್ರತಿ ಸೋಮವಾರ ನಭೋ ನಾಟ್ಯ ಅಂತ ಒಂದು ನಾಟಕ ಏನ್ ತಯಾರು ಮಾಡ್ತಾರೆ ಆಕಾಶವಾಣಿದವರು. ಕೇವಲ ಧ್ವನಿದಿಂದ ಅದು ಪೂರ್ತಿ ಎಲ್ಲಾ ಭಾವ ಭಾವನೆ ಅದರಲ್ಲಿ ಬಂದೇ ಬರ್ತಾವ. ಅದು ರಾತ್ರಿ ವೇಳಕ್ಕೆ ಲೈಟ್ ಬಂದ್ ಮಾಡಿ ಕೇಳೋದು, ಅದು ಒಂದು ಬಹಳ ಬೇರೆ ನಮೂನಿ ಅನುಭವ ನಮಗೆ ಸಿಕ್ತು. ಮತ್ತು ಒಂದು ತರ ಕ್ರಿಯೇಟಿವ್ ಆನಂದೂ ಇರ್ತಿತ್ತು ಅದ್ರಾಗ, ಯಾಕಂದ್ರೆ ಆ ನಾಟಕ ನಮ್ ಕಣ್ ಮುಂದೆ ನಾವೇನ್ ಕ್ರಿಯೇಟ್ ಮಾಡಿ ನೋಡ್ತಿದ್ದೀವಿ. ನಾನು ವಂಶವೃಕ್ಷ ಕನ್ನಡ ಕಾದಂಬರಿ ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡಿದೆ, ಅದರ ಮೇಲೆ ಮರಾಠಿ ಒಳಗ ಈ ತರ ನಭೋ ನಾಟ್ಯ ಮಾಡೋದು ಆಕಾಶವಾಣಿ ಮಾಡಿದ. ಅದರಿಂದ ಬಂದ ಬಹಳ ನಮಗ ಸಹಭಾಗಿ ತಗೊಳಿಕ್ಕೆ ಒಂದ್ ಸಂದೇಶ ಇತ್ತ. ಅದಕ್ಕ ಈ ದೇಶದ ಸಣ್ಣ ಸಣ್ಣ ಊರಾಗ ಊರಲ್ಲಿ ತಮ್ಮ ಧ್ವನಿ ಒಯ್ದು ಅಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಭಾನ್ ಮರಾಠಿ ಶಬ್ದದ, ಖರೆ ಕನ್ನಡ ಸಲುವಾಗಿ ಏನ್ ಅಂತಾರ ನನಗೆ ಗೊತ್ತಿಲ್ಲ, ಖರೆ ಅದು ಬೆಳೆಸ್ಲಿಕ್ಕೆ ಆಕಾಶವಾಣಿ ಬಹಳ ಉಪಕಾರ ಮಾಡಿದ ನಮ್ ಜನರೇಷನ್ ಮೇಲೆ. ಇಷ್ಟು ನಮ್ ಮೇಲೆ ಉಪಕಾರ ನಮ್ಮ ಅವಳ ಕರೆ. ನಮ್ದು ದಿನಕ್ರಮ ಎಲ್ಲ ಆಕಾಶವಾಣಿ ಮೇಲೆ ಇರ್ತಿತ್ತು. ರೇಡಿ ಆಕಾಶವಾಣಿ ಹಚ್ಚಿಡೋದು, ಮತ್ ನಮ್ದು ಇಡೀ ಬೆಳಿಗ್ಗೆ ಎದ್ದ ಕೂಡಲೇ ಅದು ಹಚ್ಚಿಬಿಡೋದು. ಆನಂತರ ಆ ಕಾರ್ಯಕ್ರಮ ಪ್ರಕಾರ ನಮ್ದು ಏನ್ ಮಾಡ್ಬೇಕು ಕೆಲಸ ಅದ್ ನಮ್ದು ಫಿಕ್ಸ್ ಆಗ್ತಿತ್ತು. ಇಷ್ಟು ನಮ್ ಜೀವನದ ಭಾಗ ಇದ್ದದ್ದು ಆಕಾಶವಾಣಿಗೆ. 90ನೇ ಹುಟ್ಟ ಹಬ್ಬಕ್ಕೆ ನನ್ನ ಶುಭಾಶಯಗಳು.
1: ಆಕಾಶವಾಣಿ ಎಂದರೆ ಒಂದು ಧ್ವನಿ ಒಂದು ಸಂಸ್ಕೃತಿ ಸಮಾಹಾರ ವಿವರ ಆಪ್ತವಾದ ಸ್ನೇಹಮಯಿ ನಮ್ಮ ಆಕಾಶವಾಣಿ. ಭಿನ್ನತ್ವದಲ್ಲಿ ಏಕತ್ವದ ಸಾರವೇ ಆಕಾಶವಾಣಿ. ವಸುದೈಕ ಕುಟುಂಬಕಂ ಎನ್ನುವಂತಹ ಒಂದು ನಿನಾದಕ್ಕೆ ಸಾಕ್ಷಿ ನಮ್ಮ ಆಕಾಶವಾಣಿ. ಇದೇ ನಿಟ್ಟಿನಲ್ಲಿ ಆಕಾಶವಾಣಿಯೊಂದಿಗೆ ತಮ್ಮ ಅನುಬಂಧ ಆಕಾಶವಾಣಿಯ ನೆನಪುಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಕವಿಗಳು ಬರಹಗಾರರಾದ ಶ್ರೀಯುತ ಚಂದಕಚರ್ಲ ರಮೇಶ್ ಬಾಬು.
2: ಭಾರತದ ವಾಣಿಯಾದ ಆಕಾಶವಾಣಿ ತನ್ನ 90ನೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವುದು ತುಂಬಾ ಸಂತೋಷದ ಸಂಗತಿ. ಈ ಬಾನುಲಿ ಇಲ್ಲಿಯವರೆಗೆ ಬರಲು ಶ್ರಮಿಸಿದ ಎಲ್ಲ ಸಿಬ್ಬಂದಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ಶಬ್ದ ಮತ್ತು ಧ್ವನಿಗಳ ಪ್ರತೀಕವಾದ ಪಂಚಭೂತಗಳಲ್ಲಿಯ ಆಕಾಶದಿಂದ ಹಾರಿ ನಮ್ಮ ಮನೆಯಂಗಳಕ್ಕೆ ಬರುವ ವಾಣಿ ಆಕಾಶವಾಣಿ. ಎಲ್ಲೋ ಕೂತು ಮಾತಾಡಿದ ಅಥವಾ ಹಾಡಿದ ಕಲಾವಿದರ ಕೊರಳು ನಮಗೆ ಕೇಳಲು ಸಿಗುವ ಜಾದು ಚಿಕ್ಕವರಿದ್ದಾಗೆ ನಮಗೆ ಸೋಜಿಗವೆ. ಇದು ಹೇಗೆ ಸಾಧ್ಯ ಎಂದು ಕೇಳಿ ದೊಡ್ಡವರಿಂದ ಮಾಹಿತಿ ಪಡೆದು ಅದರ ತಂತ್ರಜ್ಞಾನ ರೂಪಿಸಿದ ಮಾರ್ಕೋನಿಯವರಿಗೆ ತಲೆಬಾಗಬೇಕಾಗಿದೆ. ಚಿಕ್ಕಂದಿನಿಂದಲೂ ನನಗೆ ರೇಡಿಯೋ ಕೇಳುವುದೆಂದರೆ ತುಂಬಾ ಇಷ್ಟ. ಆಗ ರೇಡಿಯೋ ಎಲ್ಲರ ಮನೆಯಲ್ಲೂ ಇರುತ್ತಿರಲಿಲ್ಲ, ಹಾಗಾಗಿ ಅವರ ಇವರ ಮನೆಗಳಿಗೆ ಹೋಗಿ ಕೇಳುವುದು ಅಥವಾ ಅವರ ಮನೆಗಳ ಜಗುಲಿಗಳ ಮೇಲೂ ಅಥವಾ ಕಿಟಕಿಗಳಲ್ಲೂ ನೇತಾಡುತ್ತಾ ಕಾರ್ಯಕ್ರಮಗಳು ಕೇಳಿ ಆನಂದ ಪಡೆಯುತ್ತಿದ್ದೆ. ನನ್ನ ಪಾಡು ನೋಡಲಾರದೆ ನನ್ನ ತಂದೆಯವರು ಫಿಲಿಪ್ಸ್ ಕಂಪನಿಯ ಜನತಾ ಸೆಟ್ ತಂದಾಗಂತೂ ಮನೆ ಮನೆಗೆ ಅಲೆಯುವುದು ತಪ್ಪಿತ್ತು. ನಾನು ಓದಿದ್ದು ತೆಲುಗು ರಾಷ್ಟ್ರದಲ್ಲಿ, ಹಾಗಾಗಿ ಹೊರಗಡೆ ಕೇಳಲು ಹೋದಾಗ ಬರೀ ತೆಲುಗು ಕಾರ್ಯಕ್ರಮಗಳು ಮಾತ್ರ ಕೇಳಲು ಸಿಗುತ್ತಿದ್ದವು. ಮನೆಗೆ ರೇಡಿಯೋ ಬಂದ ಮೇಲೆ ಕನ್ನಡ ಕಾರ್ಯಕ್ರಮಗಳು ಕೇಳುವ ಸಂಭ್ರಮ ನನಗೆ. ನನ್ನ ತಂದೆಯವರು ಸಹ ಕನ್ನಡ ಪ್ರಿಯರು. ಆಕಾಶವಾಣಿ ಧಾರವಾಡದಿಂದ ಬರುತ್ತಿದ್ದ 10 ನಿಮಿಷದ ಚಿತ್ರಲತಾ ಕಾರ್ಯಕ್ರಮದಲ್ಲಿ 3 ಕನ್ನಡ ಹಾಡು ದಿನ ತಪ್ಪದೇ ಕೇಳುತ್ತಿದ್ದು. ಭಾನುವಾರ ಮಕ್ಕಳ ಕಾರ್ಯಕ್ರಮ ಗಿಳಿವಿಂಡುನಲ್ಲಿ ಬರುತ್ತಿದ್ದ ಕಾಕ ಅಕ್ಕಮ್ಮ ಸಣ್ಣಕ್ಕ ಅವರನ್ನ ನಮ್ಮ ಮನೆಯವರಂತೆ ಭಾವಿಸುತ್ತಿದ್ದವು. ಇಂದಿಗೂ ನನ್ನ

ಸ್ತ್ರೀಯರನ್ನು ನಾನು ಆಗಾಗ ಸಣ್ಣಕ್ಕ ಅಂತ ಕರೆಯುವುದಿದೆ. ಚಲನಚಿತ್ರದ ಧ್ವನಿವಾಹಿನಿಯಲ್ಲಿ ಅನೇಕ ಕನ್ನಡ ಚಿತ್ರಗಳನ್ನು ಕೇಳಿ ಪರಿಚಯಿಸಿಕೊಂಡದ್ದು ಇದೆ. ಚಿತ್ರಗೀತೆಗಳ ಕಾರ್ಯಕ್ರಮಗಳಲ್ಲಿ ಹಾಡು ಕೇಳುತ್ತಾ ಕನ್ನಡ ಚಲನಚಿತ್ರ ಗೀತೆಗಳನ್ನು ನಾನು ಕಲಿತಿದ್ದೆ. ಸುಲಭವಾಗಿ ಸಿಗುತ್ತಿದ್ದ ಆಕಾಶವಾಣಿ ಹೈದರಾಬಾದ್ ಕಡಪಗಳಲ್ಲಿ ತಂದೆಯವರು ಮುಂಜಾನೆ 7 ಗಂಟೆಯ ವಾರ್ತೆಗಳನ್ನು ಖಂಡಿತ ಕೇಳುತ್ತಿದ್ದರು. ಇಂದು ಯಾರು ವಾರ್ತೆ ಓದಬಹುದು ಎನ್ನುವುದು ನಮ್ಮಿಬ್ಬರ ಊಹೆ ಮಾಡುವುದರಲ್ಲಿ ಪೈಪೋಟಿ ಇರುತ್ತಿತ್ತು. ತೆಲುಗು ಮಕ್ಕಳ ಕಾರ್ಯಕ್ರಮಗಳಾದ ಬಾಲಾನಂದಂ, ಬಾಲವಿನೋದಂ ನಾವು ತಪ್ಪಿಸುತ್ತಿರಲಿಲ್ಲ. ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮವೆಂದರೆ ಶ್ರೋತರು ಕೋರಿದ ಪಾಡಲು. ಅದರಲ್ಲಿ ಬರುವ ಚಲನಚಿತ್ರ ಹಾಡುಗಳಿಗೆ ನನ್ನ ದನಿ ಸೇರಿಸಿ ಹಾಡಿ ತಂದೆಯವರಿಂದ ಬಯಸಿಕೊಳ್ಳುವುದು ನಡೆದಿತ್ತು. ಭಾನುವಾರಗಳು ಸಂಕ್ಷಿಪ್ತ ಶಬ್ದ ಚಿತ್ರಂನಲ್ಲಿ ಚಲನಚಿತ್ರ ಬರುತ್ತಿತ್ತು ಅಥವಾ ರೇಡಿಯೋ ನಾಟಕ ಪ್ರಸಾರವಾಗುತ್ತಿತ್ತು. ನಂತರ ಸ್ವಲ್ಪ ದೊಡ್ಡವನಾದ ಮೇಲೆ ವಿವಿಧ ಭಾರತೀಯ ಕಾರ್ಯಕ್ರಮಗಳು, ಜಯಮಾಲಾ, ಭೋಲೆ ಬಿಸರೆ ಗೀತ್, ಫೌಜಿ ಭಾಯಿಯೋಂ ಕೆ ಲಿಯೆ ಜಯಮಾಲಾ, ಸಂಗೀತ್ ಸರಿತ, ಒಂದೇ ಎರಡೇ, ಕ್ರಿಕೆಟ್ ಹಚ್ಚಿಕೊಂಡಾದ ಮೇಲೆ ಕ್ರಿಕೆಟ್ ಕಾಮೆಂಟರಿ ಕೇಳುವುದು ಬಿಡುತ್ತಿರಲಿಲ್ಲ. ಆನಂದ್ ಶಟ್ಲವಾಡ್, ನರೋತ್ತಮ್ ಪುರಿ ಮೊದಲಾದ ಭಾರತದ ಕಾಮೆಂಟೇಟರ್ಸ್ಗಳನ್ನ ಧ್ವನಿಗಳನ್ನ ಅವರು ಹೇಳುವ ವಿಧಾನಗಳನ್ನ ಅನುಕರಣೆ ಮಾಡುತ್ತಿದ್ದೆವು. ನನ್ನ ಒಬ್ಬ ಸ್ನೇಹಿತನಂತೂ ಥೇಟ್ ಇಂಗ್ಲಿಶಿನ ಕಾಮೆಂಟರಿಯನ್ನು ನಕಲು ಮಾಡುತ್ತಿದ್ದ. ಅಷ್ಟೇ ಅಲ್ಲದೆ ಅನೇಕ ರೇಡಿಯೋ ನಾಟಕಗಳು, ವಿಜ್ಞಾನ ಕಾರ್ಯಕ್ರಮಗಳು, ಕ್ರಿಕೆಟ್ ಕಾಮೆಂಟರಿಗಳು ಆಕಾಶವಾಣಿ ನಮಗೆ ಜಗತ್ತನ್ನು ತೆರೆದಿಡುವ ಯಕ್ಷಿಣಿ ಕಿಟಕಿಯಾಗಿತ್ತು. ಈ 15 ವರ್ಷಗಳಲ್ಲಿ ಹೈದರಾಬಾದಿನ ಪ್ರೋಗ್ರಾಮ್ ಕ್ಯಾಸ್ಟರ್ ನನ್ನ ರೇಡಿಯೋ ಆರ್ಟಿಸ್ಟ್ ನನ್ನಾಗಿ ಮಾಡಿದರು. ನನ್ನ ಕವಿತೆ, ಹರಟೆ, ಉಪನ್ಯಾಸ ಹೀಗೆ ಅನೇಕ ಕನ್ನಡ ಕಸ್ತೂರಿ ಕಾರ್ಯಕ್ರಮಗಳು ಕೊಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸುತ್ತಿದ್ದೇನೆ. ಆಕಾಶವಾಣಿಯು ಹೀಗೆ ಇನ್ನೂ ಅನೇಕ ದಶಕಗಳು ನಮ್ಮ ಭಾರತದ ವಾಣಿಯಾಗಿ, ಸುದ್ದಿಗಳ ಮಾಧ್ಯಮವಾಗಿ ಬೆಳೆಯುತ್ತಾ ಸಾಗಲಿ ಎಂದು ನನ್ನ ಶುಭ ಹಾರೈಕೆ. ಧನ್ಯವಾದ ಈ ಅವಕಾಶ ಕೊಟ್ಟಿದ್ದೀನಿ.

ಆಕಾಶವಾಣಿಯು ಭಾರತದ ಸಾಂಸ್ಕೃತಿಕ ಭಾಷಾ ಮತ್ತು ಕಲಾ ಪರಂಪರೆಯನ್ನು ಬೆಳೆಸುವಲ್ಲಿ ಅಪಾರ ಕೊಡುಗೆಯನ್ನು ನೀಡಿದೆ. ರಾಷ್ಟಕವಿ ಕುವೆಂಪು, ದರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಡಾಕ್ಟರ್ ರಾಜ್ಕುಮಾರ್, ಮಲ್ಲಿಕಾರ್ಜುನ ಮನ್ಸೂರ್, ಗಂಗೂಬಾಯಿ ಹನಗಲ್ ಮುಂತಾದ ಸಾಹಿತ್ಯ ಮತ್ತು ಸಂಗೀತ ದಿಗ್ಗಜರು ತಮ್ಮ ಅಮೂಲ್ಯ ಕೊಡುಗೆಗಳಿಂದ ಆಕಾಶವಾಣಿಯನ್ನು ಶ್ರೀಮಂತಗೊಳಿಸಿದ್ದಾರೆ. ಆಕಾಶವಾಣಿಗೆ ಸಾಹಿತ್ಯ, ಸಂಗೀತ ಮತ್ತು ಪ್ರಸಾದ ಕ್ಷೇತ್ರಕ್ಕೆ ದಿಗ್ಗಜರು ನೀಡಿರುವ ಪ್ರಮುಖ ಕೊಡುಗೆಗಳು ಪ್ರಮುಖವಾಗಿವೆ.

0: ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನಂಗಲ್ ಮತ್ತು ಬಸವರಾಜ ರಾಜಗುರು ಮುಂತಾದ ಸಂಗೀತ ದಿಗ್ಗಜರು ಆಕಾಶವಾಣಿಯ ರಾಷ್ಟೀಯ ಸಂಗೀತ ಕಾರ್ಯಕ್ರಮಗಳ ಮೂಲಕ ಭಾರತೀಯ ಶಾಸ್ತೀಯ ಸಂಗೀತವನ್ನು ಜನಪ್ರಿಯಗೊಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನಪದ ಕಲಾವಿದರಾದ ಬಾಳಪ್ಪ ಹುಕ್ಕೇರಿ ಮುಂತಾದವರ ಕಂಠಸಿರಿಯಲ್ಲಿ ಜಾನಪದ ಹಾಡುಗಳನ್ನು ಪ್ರಸಾರ ಮಾಡಿ ಗ್ರಾಮೀಣ ಸೊಗಡನ್ನು ನಾಡಿನಾದ್ಯಂತ ಪಸರಿಸಿದ್ದಾರೆ. ಆಕಾಶವಾಣಿ ಈ ದಿವ್ಯವಾಣಿಯನ್ನು ಅನೇಕ ಜೀವನದಲ್ಲಿ ಬೆಳಕನ್ನು ಬೀರಿದೆ, ಜ್ಞಾನ ವಿಜ್ಞಾನವನ್ನು ಕೊಟ್ಟಿದೆ. ಇದೇ ನಿಟ್ಟಿನಲ್ಲಿ ತಮಗಿರುವ ಆಕಾಶವಾಣಿಯ ನಂಟನ್ನು ಹಂಚಿಕೊಳ್ಳುತ್ತಿದ್ದಾರೆ ಕವಿಗಳು, ಕಥೆಗಾರರು, ಬರಹಗಾರರಾದ ಶ್ರೀಮತಿ ಸುಮತಿ ನಿರಂಜನ್ ಅವರು.
1: ಎಲ್ಲಾ ಕೇಳುಗರಿಗೂ ನನ್ನ ನಮಸ್ಕಾರ. ಆಕಾಶವಾಣಿಗೆ 90 ವರ್ಷಗಳು ತುಂಬಿದ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಂತ ಆಕಾಶವಾಣಿ ಹೈದರಾಬಾದ್ ಕನ್ನಡ ವಿಭಾಗಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ಶುಭ ಹಾರೈಕೆಗಳು. ತಂತ್ರಜ್ಞಾನದ ಈ ಕಾಲಘಟ್ಟದಲ್ಲಿ ಶ್ರವಣ ಮಾಧ್ಯಮ ಒಂದು 90 ವರ್ಷಗಳ ದೀರ್ಘಕಾಲ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಬಂದಿರುವಂತದ್ದು ಸಾಮಾನ್ಯ ವಿಷಯ ಅಲ್ವೇ ಅಲ್ಲ. ಕೇಳ್ತಾ ಕೇಳ್ತಾ ಕಣ್ಣು ಮುಂದೆ ಕನಸಿನ ಪ್ರಪಂಚವೇ ತೆರೆದುಕೊಳ್ಳುವಂತಹ ಈ ರೇಡಿಯೋ ಪ್ರಕ್ರಿಯೆಗೆ ತನ್ನದೇ ಆದ ಒಂದು ಶಕ್ತಿ, ಒಂದು ಮಾಂತ್ರಿಕತೆ ಇದೆ. ಯಾವ ದೃಶ್ಯ ಮಾಧ್ಯಮವೂ ಕೂಡ ಅದನ್ನ ನುಂಗಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇನ್ನೂ ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿರುವಂತ ಆಕಾಶವಾಣಿಯೇ ಸಾಕ್ಷಿ. ಆಲ್ ಇಂಡಿಯಾ ರೇಡಿಯೋ ಜೊತೆ ನನಗೆ ಪರಿಚಯ ಆಗಿದ್ದು ಬಿನಾಕಾ ಗೀತ್ಮಾಲಾ ಮತ್ತು ಸಂಗೀತ ಸರಿತಾ ಕಾರ್ಯಕ್ರಮಗಳಿಂದ, ಹಾಗೆ ಆಗಾಗ್ಗೆ ಆಕಾಶವಾಣಿ ಭದ್ರಾವತಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಉಪನ್ಯಾಸಗಳು. ನಂತರ ಮದುವೆ ಆಗಿ ಹೈದರಾಬಾದಿಗೆ ಬಂದೆ. 68ರಲ್ಲಿ ಕೆರೋಡಿ ಗುಂಡ್ರಾಯರು ಇಲ್ಲಿ ಕನ್ನಡ ನಾಟ್ಯರಂಗ ಅನ್ನೋ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. 1969ರಿಂದಲೇ ಅದರ ಸದಸ್ಯರು ಅಂದ್ರೆ ಇಲ್ಲಿಯ ಕನ್ನಡಿಗರು ಕನ್ನಡ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಆರಂಭಿಸಿದ್ರಂತೆ. ಭಾರತ ವಾಚನ, ಸುಗಮ ಸಂಗೀತ, ದೇವರ ನಾಮ, ವಿಚಾರ ಸಂಕಿರಣ ಇವೆಲ್ಲ ಇರುವಂತಹ ಒಂದು ವೆರೈಟಿ ಪ್ರೋಗ್ರಾಮ್ ಅಂತ ಅದನ್ನ ಕರಿತಾ ಇದ್ರು. ಗುಂಡ್ರಾಯರು ಬರೆದಂತ ಕೀರ್ತಿ ಸಿಂಹ ಅನ್ನೋ ನಾಟಕ, ಆಮೇಲೆ ಶೂರಸೇನ, ಸಂದೇಹ ಸಾಮ್ರಾಜ್ಯ, ಹುಚ್ಚುಹೊಳೆ, ಬಾಡಿಗೆ ಮನೆ, ಹೀಗೆ 10 ಹಲವು ನಾಟಕಗಳನ್ನ ಆಕಾಶವಾಣಿ ಮೂಲಕ ಪ್ರಸಾರ ಮಾಡಿದ್ರಂತೆ. 1985ರಲ್ಲಿ ಗುಂಡೂರಾಯರು ಪೂರ್ಣಾವಧಿ ಅಂದ್ರೆ ಫುಲ್ ಲೆಂತ್ ಕನ್ನಡ ನಾಟಕಗಳನ್ನ ಧಾರಾವಾಹಿ ರೂಪದಲ್ಲಿ ಪ್ರಸಾರ ಮಾಡುವ ಸಲಹೆಯನ್ನು ಕೂಡ ಆಕಾಶವಾಣಿಗೆ ಕೊಟ್ಟಿದ್ರಂತೆ. ಕನ್ನಡ ನಾಟ್ಯರಂಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತರಿಸ್ತಾ ಇದ್ದಂತಹ ಯಕ್ಷಗಾನ ಮೇಳಗಳು ಇಲ್ಲಿ ರೇಡಿಯೋ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. 1972ರಿಂದಲೇ ಕಟೀಲಿನ ಶ್ರೀ ದುರ್ಗಾ ಪ್ರಕಾಶಿತ ದಶಾವತಾರ ಸಂಘ, ಶ್ರೀ ಮಹಾಗಣಪತಿ ಮಂಡಳಿ ನಿಡ್ಲೆ ಮತ್ತು ವಿಟ್ಲ ಅವರು ಹಲವಾರು ಯಕ್ಷಗಾನ ಪ್ರಸಂಗಗಳನ್ನ ಕಂಡಿಗೆ ಕಟ್ಟುವಂತೆ ಆಕಾಶವಾಣಿ ಮೂಲಕ ನಡೆಸಿಕೊಡ್ತಾ ಇದ್ರಂತೆ. ನನ್ನ ಸಕ್ರಿಯ ಭಾಗವಹಿಸುವಿಕೆ ಕಳೆದ 3-4 ವರ್ಷಗಳಿಂದ ಅಂತ ಹೇಳಬಹುದು. ವೈದೇಹಿ ಅವರ ಕಥೆಗಳು,

0: ನನ್ನ ಸ್ವರಚಿತ ಕವನಗಳನ್ನ ಓದಲಿಕ್ಕೆ ಎಐಆರ್ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಕನ್ನಡ ನಾಟಕದ ಸದಸ್ಯರು ನಾವೆಲ್ಲ ಸೇರಿ ಹೆಬ್ಬಂಡೆ ಹಾಗೂ ಡುಂಡಿರಾಜ್ ಅವರ ಏಕಾಂಕ ಹಾಸ್ಯ ನಾಟಕ 21ನೇ ಶತಮಾನ ಆಕಾಶವಾಣಿ ಮೂಲಕ ನೀಡಿದ್ವಿ. ಇವೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿ ಹೈದರಾಬಾದ್ಗೆ ಕನ್ನಡ ನಾಟ್ಯರಂಗದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆಕಾಶವಾಣಿಯ ಬಾವುಟ ಇನ್ನೂ 100 ವರ್ಷ ಆಕಾಶದಲ್ಲಿ ಹಾರಾಡ್ತಾ ಇರಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು.
1: ಕುವೆಂಪು, ಬೇಂದ್ರೆ, ಕಾರಾಂತರು, ಜಿಎಸ್ಎಸ್ ಶಿವರುದ್ರಪ್ಪನವರು ಮತ್ತು ಕೆಎಸ್ ನರಸಿಂಹಸ್ವಾಮಿ ಅವರಂತಹ ದಿಗ್ಗಜರು ತಮ್ಮ ಕವನಗಳು, ಚಿಂತನ ಲೇಖನಗಳು ಮತ್ತು ನಾಟಕಗಳ ಮೂಲ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ. 100 ಐತಿಹಾಸಿಕ ಮತ್ತು ಸಾಮಾಜಿಕ ಧ್ವನಿ ರೂಪಕಗಳನ್ನು ರೇಡಿಯೋ ಪ್ಲೇಸ್ ರಚಿಸಿರುವ ಮೂಲಕ ಸಾಹಿತಿಗಳು ರೇಡಿಯೋ ಮಾಧ್ಯಮಕ್ಕೆ ಹೊಸ ಆಯಾಮವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಸ್ತ್ರೀಯ ಸಂಗೀತ ಮತ್ತು ಜನಪದದಲ್ಲಿಯೂ ಕೊಡುಗೆ ಅಪಾರವಾಗಿದೆ.

ಪರವಸದೊಳಗಿದೆ ಪೂರ್ಣ ಚಂದ್ರನ ಕಾರ್ಯ ಚಂದ ಮಾಮ ಲೋಕ ಚಂದ ಮಾಮ ಪರವಸದೊಳಗಿದೆ ಪೂರ್ಣ ಚಂದ್ರನ

ಈ ಆಕಾಶವಾಣಿಯ 90 ವರ್ಷಗಳ ಸುದೀರ್ಘ ಪಯಣದಲ್ಲಿ ಅನೇಕರನ್ನು ಪರಿಚಯಿಸಿದೆ, ಅನೇಕರ ಜೀವನಗಳನ್ನು ತೆರೆದ ಪುಸ್ತಕವಾಗಿಸಿದೆ ಹಾಗೂ ಕವಿತೆ, ನಾಟಕ, ಮನರಂಜನೆ, ಗೀತೆ, ಸಂಗೀತ, ಭಾವಗೀತೆ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತಗಳಂತಹ ನಾಟ್ಯ ಕಲೆಗಳಂತಹ ಕಲೆಗಳನ್ನು ಪರಿಚಯಿಸಿದೆ. ಇಂತಹ ಆಕಾಶವಾಣಿಗೆ ನಿರಂತರವಾಗಿ ಮತ್ತಷ್ಟು ಬೆಳೆಯಲಿ, ಮತ್ತಷ್ಟು ಕಲಾವಿದರನ್ನು ಪರಿಚಯಿಸಲಿ ಎಂದು ಹಾರೈಸಿದರು.

ಇಲ್ಲಿಯವರೆಗೆ ಆಕಾಶವಾಣಿ 90ನೇ ವಾರ್ಷಿಕೋತ್ಸವದ ಆಚರಣೆಯ ಅಂಗವಾಗಿ ಜನಮನಧ್ವನಿ ಸಂಗೀತ ರೂಪಕ ಕಾರ್ಯಕ್ರಮ ಪ್ರಸಾರಗೊಂಡಿತು. ಇದು ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಕಸ್ತೂರಿಯ ಗುರುವಾರದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಜ್ಯೋತಿಗೆ ಅಪ್ಪಣೆ ಕೊಡಿ. ವಂದನೆಗಳು.